0: ಅನುಮಾನವೂ ನಿಂದಿದೆಗ.
1: ಫಿಲಿಂ ಗೀತಲ್ಲು ತರ್ವಾತ ಜಾವೇದಲ್ಲಿ ಚಿನ್ಮಯಿ ಪಾಡಿನ ಭುವನಚಂದ್ರ ಗೀತಂ ವಿಂದಂ ಚಿತ್ರಂ ರೋಬೋ ಸಂಗೀತಂ ಎ ಆರ್ ರೆಹಮಾನ್.